ಗಿರಿಧರ್ ತುಲ್ಯ ಚಪಲ್ ಅಭಿರಲ ಪರಿಶ್ರಮಿ ಪತ್ ಕರ್ ಮೃತಗಾಮಿ ನಿರ್ಝರ್ ತುಲ್ಯ